0: ಪರ್ಷೆ ಅಂಬೇ
1: ಸನ್ 1960 ಮೇ ಆಯಿ ಮಾಯಾ ಮಚೇಂದ್ರ ಇಸ್ ಫಿಲ್ಮ್ ಕೆ ಗಾನೆ ಪಂಡಿತ್ ಮಧುರ್ ನೆ ಲಿಖೆ ಥೆ ಸುಮನ್ ಕಲ್ಯಾಣಪುರ್ ಕಿ ಆವಾಜ್ ಮೇ ಏಕ್ ಮಧುರ್ ಗೀತ್।